0: ಹೊಜ್ಜಗತ್ತ ಸರ ನಾಯಿ ಅಷ್ಟು ಜೋಡಿದ್ದು ಸರ್ರಿ
1: ಅಶಿಕಿಮಯ್ಯ
0: ಕಶಿ ಘಡಲಿ
1: ಅಶಿಕಿಮಯ್ಯ
0: ಘಡಲಿ ಲಾಲಾ ಲಾಲಾ ಲಾಲಾ ಲಾಲಾ ಒನ್ ಟೂ ತ್ರೀ ಒನ್ ಟೂ ತ್ರೀ ಫೋರ್